ಇದು ಆಕಾಶವಾಣಿಯ ಭಾರತೀಯ ಶಾಸ್ತ್ರೀಯ ಸಂಗೀತ ವಾಹಿನಿ ಅಮೃತವರ್ಷಿಣಿ ಎಫ್ಎಂ ಕಂಪನಾಂಕ 100.1 ಮೆಗಾಹರ್ಟ್ಸ್ ಗಳು ಇಂದಿನ ಭಕ್ತಿ ಕುಸುಮಾಂಜಲಿ ಕಾರ್ಯಕ್ರಮಕ್ಕೆ ಆತ್ಮೀಯವಾದ ಸ್ವಾಗತ ಸಂಗೀತ ಪ್ರಿಯರೇ ಮೊದಲಿಗೆ ಪುರಂದರದಾಸರ ರಚನೆ ಹಾಡಿದ್ದಾರೆ ಉಷಾಚಾರ್ ನೀರೇ ನೀ ಕರೆತಾರೆ ಸುಂದರನ Welcome to today's devotional music program. Dear listeners, in the beginning, let us listen to a composition of Purandaradasa sung by Usha Char. Nee re nee karitare sundarana.

ಉಡುಪಿಯ ಕಂಠೀರ ಉಡುಪಿಯ ಕೃಷ್ಣನ ಕಂಠೀರ ರಚನೆ ಬನ್ನಂಜೆ ಗೋವಿಂದಾಚಾರ್ಯ ಹಾಡಿದ್ದಾರೆ ಎಂಎಸ್ ಶೀಲಾ ಉಡುಪಿಯ ಕಂಠೀರ ಉಡುಪಿಯ ಕೃಷ್ಣನ ಕಂಠೀರ ರಿಟನ್ ಬೈ ಬನ್ನಂಜೆ ಗೋವಿಂದಾಚಾರ್ಯ ಸಂಗ್ ಬೈ ಎಂಎಸ್ ಶೀಲಾ

ಕಂಡೆ ಕಂಡೆನು ಕೃಷ್ಣ ನಿನ್ನಯ ದಿವ್ಯ ಮಂಗಳಮೂರ್ತಿಯ ರಚನೆ ವಾದಿರಾಜರು ಹಾಡಿದರೆ ಎಸ್ ಶಂಕರ್ ಎಸ್ ಶಂಕರ್ ರೆಂಡರಿಂಗ್ ಕಾಂಪೋಸಿಷನ್ ಆಫ್ ವಾದಿರಾಜ ಕಂಡೆ ಕಂಡೆನು ಕೃಷ್ಣ ನಿನ್ನಯ ದಿವ್ಯ ಮಂಗಳಮೂರ್ತಿಯ

ಎಸ್ ಶಂಕರವರ ದನಿಯಲ್ಲಿ ಈಗ ಜಗನ್ನಾಥದಾಸರ ರಚನೆ ಶ್ರೀನಿಕೇತನ ಪಾಲಯಮಾಂ. ಶ್ರೀನಿಕೇತನ ಪಾಲಯಮಾಂ ರಿಟನ್ ಬೈ ಜಗನ್ನಾಥದಾಸ, ಸಂಗ್ ಬೈ ಎಸ್ ಶಂಕರ್.

ಮುದ್ದು ಮೋಹನ ಅವರ ಸ್ವರದಲ್ಲಿ ಮೈಪತಿದಾಸರ ರಚನೆ ಅರಿತುಕೊಳ್ಳಿರೋ ಬ್ಯಾಗ ಹರಿಯ ನಾಮಾಮೃತವ. ಅರಿತುಕೊಳ್ಳಿರೋ ಬ್ಯಾಗ ಹರಿಯ ನಾಮಾಮೃತವ. ರಿಟನ್ ಬೈ ಮಹಿಪತಿದಾಸ, ಸಂಗ್ ಬೈ ಮುದ್ದು ಮೋಹನ.

ಸಂಗೀತ ಪ್ರಿಯರೇ, ಇದುವರೆಗೂ ಭಕ್ತಿ ಕುಸುಮಾಂಜಲಿ ಕಾರ್ಯಕ್ರಮ ಪ್ರಸಾರವಾಯಿತು. ಆಕಾಶವಾಣಿ ಬೆಂಗಳೂರು ಕೇಂದ್ರದ ಪ್ರಸ್ತುತಿ. Dear listeners, you just heard devotional song sung by various artists. This devotional song is a contribution of Akashvani Bengaluru, Anytime, Indian Music.

0: ಇದು ಆಕಾಶವಾಣಿಯ ಭಾರತೀಯ ಶಾಸ್ತ್ರೀಯ ಸಂಗೀತ ವಾಹಿನಿ ಅಮೃತ ವರ್ಷಿಣಿ ಎಫ್ಎಂ ಕಂಪನಾಂಕ 100.1 ಮೆಗಾಹರ್ಟ್ಸ್. ಈಗ ಅಮೃತ ಗುರುಕುಲ ಸಂಗೀತ ಪಾಠ ಹೇಳಿಕೊಡುತ್ತಾರೆ ವಿದುಷಿ ಆರ್ ಚಂದ್ರಿಕಾ, ಭಾಗವಹಿಸುವ ವಿದ್ಯಾರ್ಥಿನಿ ಅರುಂಧತಿ ಕೃಷ್ಣನ್.
1: ಕಳೆದ ಅಮೃತ ಗುರುಕುಲ ಸಂಗೀತ ಪಾಠದಲ್ಲಿ ಯಾವ ಕೃತಿ ಅಭ್ಯಾಸ ಆಗಿತ್ತು ಅರುಂಧತಿ?
2: ನಿಮಿಷಮಯನ
1: ಸಾಮರಾಗ ಅಲ್ಲಿ
2: ಸಾಮರಾಗ ಅಲ್ಲಿ
1: ಮೈಸೂರು ವಾಸ್ತವಾಚಾರ್ಯರ ರಚನೆ, ಎರಡು ಕಳೆ ವಿಳಂಬ
2: ಆಗಿದ್ದಾರೆ.
1: ಎಷ್ಟಾಗಿತ್ತು ಪಲ್ಲವಿ ಶುರು ಮಾಡಿದ್ದೆ ಅಲ್ವಾ?
2: ಶುರು ಮಾಡಿಬಿಟ್ಟು ಎರಡು ಸಂಗತಿ
1: ಅಷ್ಟೇ ಅಲ್ವಾ? ಒಂದ್ಸಲಿ ಆರೋಹಣ ಅವರೋಹಣ ಹಾಡ್ಬಿಟ್ಟು ನಿಮ್ಗೆ ಎಲ್ಲಿವರೆಗೂ ಅರ್ಥ ಆಗಿದೆ ಹಾಡ್ತೀರಾ ಒಂದ್ಸಲ?

ಇಟ್ಕೊಳ್ಳಿ ಮೇಲ್ಗಡೆ ಈ ಇಷ್ಟು ಎರಡನೇ ಕಾಲ ಪದರೆ ಸರದ ಪಪ ಮದ ಪಪ ಮ ಮಗರಿ ಕೆಳಗೆರೆ ಹಾಕೊಂಡ್ರ ಈಗ ಒಂದ್ಸಲ ಹಾಡಿ ಲಘುವಿನ ಭಾಗ

0: ಸರಿಗಿದೆ, ಈಗ ನೀವು ಹಾಡಿದ್ದು ಅನುಪಲ್ಲವಿ ಸಾಹಿತ್ಯ ಬರ್ಕೊಳ್ತೀರಾ? ಅಮಿತ ಮಹಿಮಗಳ
1: ಅಮಿತ ಮಹಿಮಗಳ
0: ವಾಡನೆ
1: ವಾಡನೆ
0: ಅಮಿತ ಮಹಿಮಗಳ ವಾಡನೆ
1: ಅಮಿತ ಮಹಿಮಗಳ ವಾಡನೆ
0: ರಾಮುನಿ
1: ರಾಮುನಿ
0: ಆ ಮಹಾದೇವುಡೇ
1: ಆ ಮಹಾದೇವುಡೇ
0: ಸನ್ನು ತಿಂಚು ಚುಂಡಗ
1: ಸನ್ನು ತಿಂಚು ಚುಂಡಗ
0: ಅಮಿತ
1: ಅಮಿತ
0: ಮಹಿಮಗಳ ವಾಡನೆ
1: ಮಹಿಮಗಳ ವಾಡನೆ
0: ರಾಮುನಿ
1: ರಾಮುನಿ
0: ಆ ಮಹಾದೇವುಡೇ
1: ಆ ಮಹಾದೇವುಡೇ
0: ಸನ್ನು ತಿಂಚು ಚುಂಡಗ
1: ಸನ್ನು ತಿಂಚು ಚುಂಡಗ
0: ನಿಮಿಷಮೈನ ರಾಮಾಯಣರಾದ ಶ್ರೀರಾಮಾಯಣರಾದ

0: ಇಲ್ಲಿವರೆಗೂ ಅಭ್ಯಾಸ ಮಾಡಿರಿ ಅರುಂಧತಿ, ಮುಂದಿನ ತರಗತಿಯಲ್ಲಿ ಅನುಪಲವಿ ಮುಂದುವರಿಸೋಣ.
1: ಅಮೃತ ಗುರುಕುಲ ಸಂಗೀತ ಪಾಠ ಕೇಳಿದಿರಿ. ಹೇಳಿಕೊಟ್ಟವರು ವಿದುಷಿ ಆರ್ ಚಂದ್ರಿಕಾ, ಭಾಗವಹಿಸಿದ ವಿದ್ಯಾರ್ಥಿನಿ ಅರುಂಧತಿ ಕೃಷ್ಣನ್. ಈ ಕಾರ್ಯಕ್ರಮ ಅಮೃತ ವರ್ಷಿಣಿ ಭಾರತೀಯ ಶಾಸ್ತ್ರೀಯ ಸಂಗೀತ ವಾಹಿನಿಯ ಕೊಡುಗೆ.

0: ಇದುವರೆಗೆ ಜಿಎನ್ ಪರ್ವತ್ಕರ್ ಅವರಿಂದ ತಬಲಾ ವಾದನ ಕೇಳಿದಿರಿ. ವಯಲಿನ್ ಸಹಕಾರ ನೀಡಿದವರು ಟಿವಿ ಕಬಾಡಿ. ಈ ಕಾರ್ಯಕ್ರಮ ಆಕಾಶವಾಣಿ ಧಾರವಾಡ ಕೇಂದ್ರದ ಕೊಡುಗೆ.
1: ಅಬ್ ತಕ್ ಆಪ್ ಸುನ್ ರಹೆ ಥೆ ಶ್ರೀ ಜಿಎನ್ ಪರ್ವತ್ಕರ್ ಕಾ ತಬಲಾ ವಾದನ್. ಆಪ್ಕೆ ಸಾಥ್ ವಯಲಿನ್ ಲಹರೆ ಪರ್ ಶ್ರೀ ಟಿವಿ ಕಬಾಡಿ ಸಾಥ್ ದೇ ರಹೆ ಥೆ. ಯಹ ಕಾರ್ಯಕ್ರಮ ಆಕಾಶವಾಣಿ ಧಾರವಾಡ ದ್ವಾರ 24x7 ಡಿಟಿಎಚ್ ಎನಿ ಟೈಮ್ ಇಂಡಿಯನ್ ಮ್ಯೂಸಿಕ್ ಪರ್ ಪೇಶ್ ಕಿಯಾ ಗಯಾ.
2: ಯು ವಿರ್ ಲಿಸ್ನಿಂಗ್ ಟು ತಬಲಾ ಸೋಲೋ ಬೈ ಶ್ರೀ ಜಿಎನ್ ಪರ್ವತ್ಕರ್. ಹಿ ವಾಸ್ ಅಕಂಪನಿಡ್ ಆನ್ ವಯಲಿನ್ ಲೆಹರಾ ಬೈ ಟಿವಿ ಕಬಾಡಿ.
3: This program is the contribution of Akashwani Dharwad, Anytime Indian Music.

ಇಂದಿನ ಕರ್ನಾಟಕ ಶಾಸ್ತ್ರೀಯ ಸಂಗೀತ ಕಾರ್ಯಕ್ರಮಕ್ಕೆ ಪ್ರೀತಿಯ ಸ್ವಾಗತ. ಇಂದಿನ ಕಾರ್ಯಕ್ರಮದಲ್ಲಿ ಸಿ ರಾಮದಾಸ್ ಅವರಿಂದ ಹಾರ್ಮೋನಿಯಂ ವಾದನ, ವಯಲಿನ್ ಸಹಕಾರದಲ್ಲಿ ವಿದ್ವಾನ್ ಮೈಸೂರು ಆರ್ ದಯಾಕರ್, ಮೃದಂಗ ಸಿ ಚಲವರಾಜ್. ಮೊದಲಿಗೆ ತ್ಯಾಗರಾಜರ ರಚನೆ ಧೇನುಕರಾಗ ಆದಿತಾಳದಲ್ಲಿದೆ, ತೆಲಿಯಲೇರು ರಾಮ. ವೆಲ್ಕಮ್ ಟು ಟುಡೇಸ್ ಕರ್ನಾಟಿಕ್ ಕ್ಲಾಸಿಕಲ್ ಮ್ಯೂಸಿಕ್ ಪ್ರೋಗ್ರಾಮ್. Dear listeners, in today's program we bring you harmonium recital C. Ramadas. He is accompanied on the violin by Vidwan Mysuru R. Dayakar on the mridangam C. Chelvaraj. To begin with, Teliyaleru Rama, written by Tyaraja, set to Denukaraga Adithala.

ಇನ್ನೀಗ ಮರಿವೇರಿ ಗತಿ ಎವ್ವರಮ್ಮ ಶ್ಯಾಮಶಾಸ್ತ್ರಿಗಳ ರಚನೆ ಆನ ಭೈರವಿರಾಗ ಮಿಶ್ರ ಛಾಪತಾಳದಲ್ಲಿದೆ. ನೌ ಅ ಕಂಪೋಸಿಷನ್ ಆಫ್ ಶ್ಯಾಮಶಾಸ್ತ್ರಿ ಸೆಟ್ ಟು ಆನಂದ ಭೈರವಿರಾಗ ಮಿಶ್ರ ಛಾಪುತಾಳ ಮರಿವೇರಿ ಗತಿ ಎವ್ವರಮ್ಮ.

ಈಗ ತ್ಯಾಗರಾಜರ ರಚನೆ ಹಂಸನಾದರಾಗ ಆದಿತಾಳದಲ್ಲಿದೆ. ಬಂಟುರೀತಿ ಬಂಟುರೀತಿ ರಿಟನ್ ಬೈ ತ್ಯಾಗರಾಜ, ಸೆಟ್ಟು ಹಂಸನಾದರಾಗ ಆದಿತಾಳ.

ರಾಮದಾಸ್ ಅವರಿಂದ ಹಾರ್ಮೋನಿಯಂ ವಾದನ ಆಲಿಸುತ್ತಿದ್ದೀರಿ. ವಯಲಿನ್ ಸಹಕಾರ ವಿದ್ವಾನ್ ಮೈಸೂರು ಅರ್ಧಯಾಕರ್, ಮೃದಂಗ ಸಿ ಚಲುವರಾಜ್. ಕಾರ್ಯಕ್ರಮವನ್ನು ಮುಂದುವರೆಸುತ್ತ ಈ ತ್ಯಾಗರಾಜರ ಮತ್ತೊಂದು ಕೃತಿ ಭೈರವಿರಾಗ ರೂಪಕ ತಾಳದಲ್ಲಿದೆ, ಉಪಚಾರಮೋ. ಡಿಯರ್ ಲಿಸ್ನರ್ಸ್, ಯು ಆರ್ ಲಿಸ್ನಿಂಗ್ ಟು ಹಾರ್ಮೋನಿಯಂ ರಿಸೈಟಲ್ ಬೈ ಸಿ ರಾಮದಾಸ್. ಅಕಂಪನೀಸ್ ಆರ್ ಆನ್ ದ ವಯಲಿನ್ ವಿದ್ವಾನ್ ಮೈಸೂರು ಅರ್ಧಯಾಕರ್, ಆನ್ ದ ಮೃದಂಗಂ ಸಿ ಚಲುವರಾಜ್. ಕಂಟಿನ್ಯೂಯಿಂಗ್ ದ ಪ್ರೋಗ್ರಾಮ್, ನೌ ಲೆಟ್ ಅಸ್ ಲಿಸನ್ ಟು ಅ ಕಂಪೋಸಿಷನ್ ಆಫ್ ತ್ಯಾಗರಾಜ ಸೆಟ್ ಭೈರವಿರಾಗ ರೂಪಕತಾಳ ಉಪಚಾರಮೋ.

ಶ್ರೀ ರಾಮದಾಸ್ ತಮ್ಮ ಹಾರ್ಮೋನಿಯಂ ವಾದನವನ್ನು ಪುರಂದರದಾಸರ ದೇವರ ನಾಮದೊಂದಿಗೆ ಸಂಪನ್ನಗೊಳಿಸುತ್ತಿದ್ದಾರೆ. ಮೋಹನರಾಗ ರೂಪಕ ತಾಳದಲ್ಲಿ ನಿಬದ್ಧವಾಗಿದೆ ಪಿಳ್ಳಂಗೋವಿಯ ಚೆಲ್ವಕೃಷ್ಣನ. ಶ್ರೀ ರಾಮದಾಸ್ ಕನ್ಕ್ಲೂಡ್ಸ್ ಇಸ್ ಹಾರ್ಮೋನಿಯಂ ರಿಸೈಟಲ್ ವಿತ್ ಡಿವೋಷನಲ್ ಸಾಂಗ್ ರಿಟನ್ ಬೈ ಪುರಂದರದಾಸ ಸೆಟ್ ಟು ಮೋಹನರಾಗ ರೂಪಕ ತಾಳ ಪಿಳ್ಳಂಗೋವಿಯ ಚೆಲ್ವಕೃಷ್ಣನ.

ಸಂಗೀತ ಪ್ರಿಯರೇ, ಇದುವರೆಗೂ ಶ್ರೀರಾಮದಾಸ್ ಅವರಿಂದ ಹಾರ್ಮೋನಿಯಂ ವಾದನ ಆಲಿಸಿದಿರಿ. ವೈಲಿನ್ ಸಹಕಾರ ನೀಡಿದವರು ವಿದ್ವಾನ್ ಮೈಸೂರು ಆರ್ ದಯಾಕರ್, ಮೃದಂಗ ಸಿ ಚಲವರಾಜ್. ಇದು ಆಕಾಶವಾಣಿ ಬೆಂಗಳೂರು ಕೇಂದ್ರದ ಪ್ರಸ್ತುತಿ. ದಿಸ್ ವಾಸ್ ಟುಡೇಸ್ ಕರ್ನಾಟಕ ಕ್ಲಾಸಿಕಲ್ ಮ್ಯೂಸಿಕ್ ಪ್ರೋಗ್ರಾಂ. ಯು ಜಸ್ಟ್ ಹರ್ಡ್ ಹಾರ್ಮೋನಿಯಂ ರಿಸೈಟಲ್ ಬೈ ಶ್ರೀರಾಮದಾಸ್. ಹಿ ವಾಸ್ ಅಕಂಪನಿಡ್ ಆನ್ ದ ವಯಲಿನ್ ಬೈ ವಿದ್ವಾನ್ ಮೈಸೂರು ಆರ್ ದಯಾಕರ್ ಆನ್ ದ ಮೃದಂಗಂ ಸಿ ಚಲವರಾಜ್. This program is a contribution of Akashvani Bengaluru. Anytime, Indian music.

0: ಹಿಂದೂಸ್ತಾನಿ ಶಾಸ್ತ್ರೀಯ ಸಂಗೀತ ಕಾರ್ಯಕ್ರಮದಲ್ಲಿ ಪಂಡಿತ್ ವೆಂಕಟೇಶ್ ಗೋಡ್ಖಿಂಡಿ ಅವರಿಂದ ಬಾನ್ಸುರಿ ವದನ ಕೇಳುವಿರಿ. ರಾಗ್ ಪೂರಿಯಾ.
1: ಲಿಸನ್ ಟು ಹಿಂದೂಸ್ತಾನಿ ಫ್ಲೂಟ್ ರಿಸೈಟಲ್ ಬೈ ಶ್ರೀ ವೆಂಕಟೇಶ್ ಗೋಡ್ಖಿಂಡಿ. ರಾಗ್ ಪೂರಿಯಾ.

0: ಹಿಂದೂಸ್ತಾನಿ ಶಾಸ್ತ್ರೀಯ ಸಂಗೀತ ಕಾರ್ಯಕ್ರಮದಲ್ಲಿ ಪಂಡಿತ್ ವೆಂಕಟೇಶ್ ಗೋಡ್ಖಿಂಡಿ ಅವರಿಂದ ಬಾನ್ಸುರಿ ವಾದನ ಕೇಳ್ತಿರುವಿರಿ. ಪಕ್ಕವಾದ್ಯದಲ್ಲಿ ತಬಲ ಪಂಡಿತ್ ರಘುನಾಥ್ ನಾಕೋಡ್. ಕಾರ್ಯಕ್ರಮವನ್ನು ಮುಂದುವರಿಸುತ್ತಾ ಇನ್ನೀಗ ರಾಗ್ ಯಮನ್.
1: ಯು ಆರ್ ಲಿಸ್ನಿಂಗ್ ಟು ಫ್ಲೂಟ್ ರಿಸೈಟಲ್ ಶ್ರೀ ವೆಂಕಟೇಶ್ ಗೋಡ್ಖಿಂಡಿ. ಹಿ ಈಸ್ ಅಕಂಪನಿಡ್ ಆನ್ ತಬ್ಲಾ ಬೈ ಪಂಡಿತ್ ರಘುನಾಥ್ ನಾಕೋಡ್. ಕಂಟಿನ್ಯೂಯಿಂಗ್ ದ ಕಾನ್ಸರ್ಟ್ ನೌ ಲಿಸನ್ ಟು ರಾಗ್ ಯಮನ್.

0: ಇದುವರೆಗೆ ಹಿಂದೂಸ್ತಾನಿ ಶಾಸ್ತ್ರೀಯ ಸಂಗೀತ ಕಾರ್ಯಕ್ರಮದಲ್ಲಿ ಪಂಡಿತ್ ವೆಂಕಟೇಶ್ ಗೋಡ್ಖಿಂಡಿ ಅವರಿಂದ ಬಾನ್ಸುರಿ ವಾದನ ಕೇಳಿದಿರಿ. ಪಕ್ಕವಾದ್ಯದಲ್ಲಿ ತಬಲಾ ಸಹಕಾರ ನೀಡಿದವರು ಪಂಡಿತ್ ರಘುನಾಥ್ ನಾಕೋಡ್. ಈ ಕಾರ್ಯಕ್ರಮ ಆಕಾಶವಾಣಿ ಧಾರವಾಡ ಕೇಂದ್ರದ ಕೊಡುಗೆ.
1: ಯು ಆರ್ ಲಿಸ್ನಿಂಗ್ ಟು ಫ್ಲೂಟ್ ರಿಸೈಟಲ್ ಬೈ ಶ್ರೀ ವೆಂಕಟೇಶ್ ಗೋಡ್ಖಿಂಡಿ. ಹಿ ವಾಸ್ ಅಕಂಪನಿಡ್ ಆನ್ ತಬಲಾ ಬೈ ಪಂಡಿತ್ ರಘುನಾಥ್ ನಾಕೋಡ್. ದಿಸ್ ಪ್ರೋಗ್ರಾಂ ವಾಸ್ ಕಾಂಟ್ರಿಬ್ಯೂಟೆಡ್ ಬೈ ಆಲ್ ಇಂಡಿಯಾ ರೇಡಿಯೋ ಧಾರವಾಡ್.

0: ಇದು ಆಕಾಶವಾಣಿಯ ಭಾರತೀಯ ಶಾಸ್ತ್ರೀಯ ಸಂಗೀತ ವಾಹಿನಿ ಅಮೃತವರ್ಷಿಣಿ ಎಫ್ಎಂ ಕಂಪನಾಂಕ 100.1 ಮೆಗಾಹರ್ಟ್ಸ್ ಗಳು
1: ಇಂದಿನ ಕರ್ನಾಟಕ ಶಾಸ್ತ್ರೀಯ ಸಂಗೀತ ಕಾರ್ಯಕ್ರಮಕ್ಕೆ ತಮಗೆಲ್ಲ ಆತ್ಮೀಯವಾದ ಸ್ವಾಗತ ಸಂಗೀತ ಪ್ರಿಯರೇ ಇಂದಿನ ಕಾರ್ಯಕ್ರಮದಲ್ಲಿ ವಿದ್ವಾನ್ ಎಸ್ ಶಂಕರ್ ಅವರ ಹಾಡುಗಾರಿಕೆಯನ್ನು ಪ್ರಸ್ತುತಪಡಿಸುತ್ತಿದ್ದೇವೆ ವಯಲಿನ್ ಸಹಕಾರದಲ್ಲಿ ಎಚ್ಎಂ ಸ್ಮಿತ ಮೃದಂಗ ಸಹಕಾರದಲ್ಲಿ ಬಿಆರ್ ಶ್ರೀನಿವಾಸ್ ವಿದ್ವಾನ್ ಎಸ್ ಶಂಕರ್ ತಮ್ಮ ಹಾಡುಗಾರಿಕೆಯಲ್ಲಿ ತ್ಯಾಗರಾಜರ ಕೃತಿಗಳನ್ನು ಪ್ರಸ್ತುತಪಡಿಸುತ್ತಿದ್ದಾರೆ ಮೊದಲಿಗೆ ಚಿತ್ತರಂಜನಿ ರಾಗ ಆದಿತಾಳದಲ್ಲಿದೆ ನಾದ ತನುಮನಿಷಂ Welcome to today's Carnatic Classical Music Program. In today's program, we bring you vocal rendition by Vidwan S. Shankar. He is accompanied on the violin by H.M. Smitha, on the mridangam B.R. Srinivas. Vidwan S. Shankar presenting compositions of Tyagaraja in his vocal rendition. To begin with, Nada Tanumanisham, set to Chittaranjani Raga Adithala.

ಏಮಿ ಜೇಸಿತನೇಮಿ ತೋಡಿರಾಗ ಮಿಶ್ರಛಾಪುತಾಳದಲ್ಲಿದೆ. ನೌ ಏಮಿ ಜೇಸಿತನೇಮಿ ಸಟ್ಟು ತೋಡಿರಾಗ ಮಿಶ್ರಛಾಪುತಾಳ.

ವಿದ್ವಾನ್ ಎಸ್ ಶಂಕರವರ ಹಾಡುಗಾರಿಕೆಯಲ್ಲಿ ತ್ಯಾಗರಾಜರ ಕೃತಿಗಳನ್ನು ಕೇಳುತ್ತಿದ್ದೀರಿ. ವಯಲಿನ್ ಸಹಕಾರದಲ್ಲಿ ಎಚ್ಎಂ ಸ್ಮಿತ, ಮೃದಂಗ ಸಹಕಾರದಲ್ಲಿ ಬಿಆರ್ ಶ್ರೀನಿವಾಸ್. ಇನ್ನೀಗ ಮೀ ವಲ್ಲ ಗುಣದೋಷಮೇಮಿ ಕಾಪಿರಾಗ ಖಂಡಚಾಪುತಾಳದಲ್ಲಿದೆ. ಯು ಆರ್ ಲಿಸ್ನಿಂಗ್ ಟು ವೋಕಲ್ ರೆಂಡಿಷನ್ ಬೈ ವಿದ್ವಾನ್ ಎಸ್ ಶಂಕರ್. ಈಸ್ ಅಕಂಪನೀಡ್ ಆನ್ ದ ವಯಲಿನ್ ಬೈ ಎಚ್ಎಂ ಸ್ಮಿತ, ಆನ್ ದ ಮೃದಂಗಂ ಬಿಆರ್ ಶ್ರೀನಿವಾಸ್. ಹಿ ಇಸ್ ಪ್ರೆಸೆಂಟಿಂಗ್ ಕಂಪೋಸಿಷನ್ಸ್ ಆಫ್ ತ್ಯಾಗರಾಜ. ನೌ ಮೀ ವಲ್ಲ ಗುಣದೋಷಮೇಮಿ ಸಟ್ಟು ಕಾಪಿರಾಗ ಖಂಡಚಾಪುತಾಳ.

ವಿದ್ವಾನ್ ಎಸ್ ಶಂಕರ್ ತಮ್ಮ ಹಾಡುಗಾರಿಕೆಯನ್ನು ಓರಂಗಶಾಯಿ ಕೃತಿಯೊಂದಿಗೆ ಸಂಪನ್ನಗೊಳಿಸುತ್ತಿದ್ದಾರೆ. ಕಾಂಬೋಜಿರಾಗ ಆದಿತಾಳದಲ್ಲಿದೆ. ವಿದ್ವಾನ್ ಎಸ್ ಶಂಕರ್ ಕನ್ಕ್ಲೂಡ್ಸ್ ಇಸ್ ವೋಕಲ್ ರೆಂಡಿಷನ್ ವಿತ್ ಓರಂಗಶಾಯಿ ಸೆಟ್ ಟು ಕಾಂಬೋಜಿರಾಗ ಆದಿತಾಳ.

ಇದುವರೆಗೂ ವಿದ್ವಾನ್ ಎಸ್ ಶಂಕರ್ ಅವರ ಹಾಡುಗಾರಿಕೆಯಲ್ಲಿ ತ್ಯಾಗರಾಜರ ಕೃತಿಗಳನ್ನ ಕೇಳಿದ್ರಿ. ವಯಲಿನ್ ಸಹಕಾರ ನೀಡಿದವರು ಎಚ್ಎಂ ಸ್ಮಿತ, ಮೃದಂಗ ಸಹಕಾರ ನೀಡಿದವರು ಬಿಆರ್ ಶ್ರೀನಿವಾಸ್. ಆಕಾಶವಾಣಿ ಬೆಂಗಳೂರು ಕೇಂದ್ರದ ಪ್ರಸ್ತುತಿ. Dear listeners, in today's program, you just heard vocal rendition by Vidwan S. Shankar. He presented compositions of Tyagaraja. He was accompanied on the violin by H.M. Smita, on the mridangam B.R. Srinivas. This program is a contribution of Akashvani Bengaluru, Anytime Indian Music.

ಮಹಿಷಿ ಚಕ್ರದಾರ ಕದಿನಾತಾದ ತೆರೆ ಕಟ್ಟ ತೆರೆ ಕಟ್ಟ ತಾ ಕದಿನಾತಾದ ತೆರೆ ಕಟ್ಟ ತೆರೆ ಕಟ್ಟ ತಾ ಕದಿನಾತಾದ.